ಗಳಿಯ ಗೊರಿ ಓ ಗರಿ ಓ ಗರಿ ಗರಿ ಕಾಳ ಜನ ಕಟ್ಕಜೆವೋ ತಾರೋ ಕಾ ಗಳಿಯ ಗೋರಿ ಸುಖಡಿ ನ ಬಟ್ಕಜೆವೋ ತಾರೋ ಕಾ ಗಳಿಯ ಛೋರಿ.